ಓಕೆ ಸರ್, ಅವ್ರದ್ದು ನೋಟಿನ್ಶನ್ ಕಾಸ್ಮೆಟಿಕ್ಸ್ ಪಾಕಿಸ್ತಾನ್ ಸಮಗ ಪ್ರೊಡಕ್ಟ್ಸ್ ನೋಟಿನ್ಶನ್ ಶಿಂಪೂ ನೋಟಿನ್ಶನ್ ಹೇರ್ ಆಯಿಲ್ ಅಹಮಿಸಿ ಮಲವಲಶಿ ಬಚೂದ ಪಾರ ಜಮುಗ ನೋಟಿನ್ಶನ್ ಪೌಡರ್ ಚಿಕಮ್ ದಿಕ್ಕ ನದ ಗರ್ಮೈದು ವಲ ಖುಷ್ಬೂ ವಲ ಅಹಮಿಸಿ ಮಲವಲಶಿ ದಿ ನಿಲವಾಸಿ ನೋಟಿನ್ಶನ್ ಹರ್ಬಲ್ ಸ್ಪ್ರೇ ಮಿಲಾವಿಶಿ ನೋಟಿನ್ಶನ್ ಜಮುಗ ಬ್ಯೂಟಿ ಸೋಪ್ ಮಿಲಾವಿಶಿ ದಿ ನಿಲವಾಸಿ ನೋಟಿನ್ಶನ್ ಕಾಸ್ಮೆಟಿಕ್ಸ್ ಪಾಕಿಸ್ತಾನ್ ಮುಖ್ತಲಿಫ್ ಪ್ರೊಡಕ್ಟ್ಸ್ ಜಮುಗ ಅವೈಲೇಬಲ್ ದಿ ಫಾರ್ ಮಾರ್ಕೆಟ್ ಕೆ ಮಿಲಾವಿಶಿ ತಾಸು ರಹಿಸಲೇಶಿ ಮಲವಲಶಿ ಇನ್ಶಾಅಲ್ಲಾಹ್ ಕುಲಿ ಹೈಸಾ ಮಜೀದಾರ್ ರಿಸಲ್ಟ್ ಜಮಾ ಫೈನ್ ದ ತಾ ಜಮಾ ಮೈನ್ ದ ತಾ ಮಿಲಾವಿಶಿ ಸುರವಾಖ್ ಲೇ ಇಸೆ ಮಾಲಿಕ್ ಹಾ.